ಗುಣವಿಭವೈಶ್ವರ್ಯಶೀಲಾದ್ಯನವಧಿಕಾ ಅತಿಶಯ ಸಂಖ್ಯ ಕಲ್ಯಾಣ ಗುಣಗಣಾಂ ಅಪ್ರಮೇಯ ಕೃಪಾರತ್ನಾಕರಾಂ ಭಗವಂತಾಂ.